ಇಡ್ಲಿ ದೋಸೆ ಅಪ್ಪಮೆಲ್ಲ ಅರಿಸಿ ಜಾದಿ, ಊರಿ ರೊಟ್ಟಿ ಚಪಾತಿ ಎಲ್ಲ ಗೋಧುಮ ಜಾದಿ, ಕಿಚಡಿ ಕೇಸರಿ ಉಪ್ಮಾ ಎಲ್ಲ ರವೆ ಜಾದಿ, ಕಾಕಿ ಸಟ್ಟ ಪೋ